ಸಿಂಗ್ ಸೀರಾ ಪೊಯ್ ಇತರೋನ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಇತಮಕ್ ಮುದಾನ್ಸಾ ಫೋ ಆತೆಂಬ್ರಾನಿ ಅತುಕುರ ಲಾರಾಂಗ್ ನೋಲಿಯು ಹಕಾರಕ್ ಸೆ ಸೆಂತ್ರು ಟ್ರಾನ್ಸ್ಫಾರ್ಮಸಾವ್ ನಿಯಾಂಗ್ ಇತ ಹಕಾರಕ್ ರೆಕೊನೆಸೆ ಇತನ್ಯ ಆಂಗ್ ಕೊನ್ಜುಂತು ನೋ ಇತನ್ಯ ಸಂತಿದಾಡೆ ಹಕಾರಕ್ ಡಿಸೆಂವೋಲ್ವೆ ಹೋದಾಮೆ ಬೀತ್ ನೋ ಡೋಮಿ ಇತ ಮಕ್ ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ತಿಸಾ ನೆಬೆ ಹಲೇವು ಇತ ಹಕಾರಕ್ ಸೈ ಬೇಲುಂಗ್ ಇಹಲುತ ಇತ ಫಿಯರ್ ಇಯ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೇತಾ ಇತನ್ಯ ಡಿಫರೆನ್ಸಾ ಸೀರಾ ಇತ ಫಿಯರ್ ಕಾತಾ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕುರ ಇತ ಆಂಗ್ ರಾಸಿ ಇತ ಕುರ ಇತನ್ಯ ಮುಂದು ಇತ ಫಿಯರ್ ಕಾತಾ ಇತ ಹೋತು ಇಹ ಇಂಟರ್ಕೊನೆಕ್ ಸಾಂಗ್ ನಿಲಾರಾ ಪಾರ್ತೆ ಹುಸಿ ಬೇಯಾಲ ಸೀರಾ ನೋಲಬಾರಿ ಸೀರಾ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರಾ ಆಮೇನ್.

ಸಿಂಗ್ ಸೀರಾ ಪೋಯ್ ಇತರೋನ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಈತ ಮಕ್ ಮುಡಾನ್ಸ ಫೋ ಆತೆಂಬ್ರಾನಿ ಅತು ಕೂರ ಲಾರಾಂಗ್ ನೋಲಿಯು ಹಕಾರಕ್ ಸೆ ಸೆಂತ್ರು ಟ್ರಾನ್ಸ್ಫೋರ್ಮ ಸಾವ್ ನಿಯಾಂಗ್ ಈತ ಹಕಾರಕ್ ರೆಕೊನ್ಯೆಸೆ ಇತನ್ಯ ಆಂಗ್ ಕೊಂಜುಂತು ನೋ ಈತನ್ಯ ಸಂತಿದಾಡೆ ಹಕಾರಕ್ ಡಿಸೆಂಬೋಲ್ವೆ ಹೋದಾಮೆ ಬೀತ್ ನೋ ಡೋಮಿ ಈತ ಮಕ್ ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ತೀಸಾ ನೆಬೆ ಹಲೇವು ಇತ ಹಕಾರಕ್ ಸೈ ಬೇಲುಂಗ್ ಇಹಲುತ ಇತ ಫಿಯರ್ ಇಯ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೇತಾ ಇತನ್ಯ ಡಿಫರೆನ್ಸಾ ಸೀರಾ ಇತ ಫಿಯರ್ ಕಾತಾ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕೂರ ಇತ ಆಂಗ್ ರಾಸಿ ಇತ ಕೂರ ಇತನ್ಯ ಮುಂದು ಇತ ಫಿಯರ್ ಕಾತಾ ಇತ ಹೋತು ಇಹ ಇಂಟರ್ಕೊನೆಕ್ ಸಾಂಗ್ ನಿಲಾರಾ ಪಾರ್ತೆ ಹುಸಿ ಬೇಯಾಲ ಸೀರಾ ನೋಲಬಾರಿ ಸೀರಾ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರಾ ಆಮೇನ್.